ಅಡ್ಡಾಡ ಈ ಕುಟುಂಬ ಚಡಿ ಹುಡುಗ ದುಬ್ಬದ ಕೈರಿ ಎಂತ ಅವ್ರ ಕೆಂತಟ ಇಮಗೋ ಮುಯ್ ಕೆಂತಿ ಧರ್ಮಿ ಅಮರ ಬಾಬುರ ಬುವರ ನಾಟ ಇಮಗೋ ಮುಯ್ ಕೆಂತಿ.

ನಮ್ಮ ಜನ್ತಾಕಿ ಅಕ್ಕದಾದ ಆರ್ ತೆಂಗಾಗಿ ಕತ್ರಿಗಿಚಿ ಜೆ ಬಾರೋ ಮಾಸನು ತೇರೋ ಪರಬ್ ಬುಲಿಕ್ರಿ. ನಮ್ಮ ಜೆಹೇತು ಸಂಸಾರನು ರಾಲ್ದಾತ್, ಸಾಮಾಜಿಕ ಪ್ರಾಣಿ ಹಿಸಾಬನು ಸಮಾಜನು ನಮ್ಮ ಚಲರಾಲ್ದಾತ್, ಹೇಲೆ ಸಾಮಾಜಿಕ ರೀತಿನೀತಿನೂ ಭಿ ನಾಮನ್ ಚಲರ ಖಾತ್ರಿ. ಅರು ಸಮಯ ಅನುಸಾರೆ ಜತ್ಕಿ ಭಿ ತಿಹಾರ್ ಬಹಾರ್ ಬಾರಿ ಅನ್ನು ನಮ್ಮ ಸಮೀನ್ ಮಾನ್ದಾತ್. ಅರು ಹೊನ್ನೆ ಏರೋತಲೆ ಜತ್ತೀರ್ ನಮ್ಮೆ ಕುಣಾರ್ ಖಲಿ ಮಲ್ಲ ಗೊಲ್ಲಾರ್ ಅರು ಹುರ್ಮಿ ಜನ್ ಸಂಪ್ರದಾಯ ಉಠಿ ಅತ್ನಾರ್ ಜತ್ತೀರ್ ತಮ್ಮೆ ಜಿಯಾನು ಖುಷಿ ಬಸಿ ಮನಾಗಿ ಲಗನ್ ಚಾಹನಾರ್. ಅರು ಇದದ್ ಭಿ ಸತ್ ಕಥಾದ ಜಿ ನಮ್ಮ ಜೊತೆ ಈ ಮೂರ್ತಿ ಮಂಡಲನು ಜನ್ಮಾರ್ಗಾರ್ ದಾತಲೆ ಜತ್ಕಿ ಖುಷಿ ಬಸಿನು ರಥ ಜತ್ಕಿ ಸುಖ ಶಾಂತಿನು ರಥ ಅದದ ನಮೇ ಜಿಯಾಗೆ ಲಗನ್ ಬಡಿಯಾದು. ತಾ ಹೊನ್ನೆ ನಮ್ಮ ಜತಿತ್ ಚಾಹದಾತ್ ಜೆ ಠಿಕ್ ಹಿಸಾಬನು ಖುಷಿ ಬಸಿನು ರಥ ಬುಲಿಕ್ರಿ. ಆ ಹೊನ್ನೆ ಏರೋಥಲೆ ತಾ ನಮ್ಮೆ ಕುಣಾ ಸಂಪ್ರದಾಯರ್ ಬೇಸಿಕ್ರಿ ಪ್ರಕೃತಿಗೆ ಸಂಗೆ ಮಿಶ್ರಣಾರು ಅತಲ್ನಾರ್ ಹಾರ್ಬು ಬಾಕಡೆ ಹಲ್ಲು ಖುಣಿ ತಾರ್ಪರೆ ಜತ್ಕಿ ಭಿ ನಮ್ಮೆ ಸಮಾಜನು ಅತಲ್ದಾತ್ ಜಿತಿರ್ ಮಿಲಿ ಮಿಶ್ರಿಕ್ರಿ ರಾಗಿ ಲಗನ್ ಹಿ ನಮ್ಮ ಚಾಹದಾತ್. ಅದಕ್ಕೆ ಲಗಂತ ನಮ್ಮೆ ನಮ್ಮೆ ಭಿತ್ರಿ ಅಂಟಾ ಬಢೇಟೆ ಸಂಪರ್ಕ ಆತಲಿ ಬಢೇಟೆ ಬಂಧನ ಆತಲಿ ಜಿತಿರ್ ಜಿತಿರ್ ನಮ್ಮ ಭಲ ಹಾಕ್ದಾತ್ ಆಉ ನಮ್ಮ ಸಮ್ಮಾನ ಭಿ ಚೀದಾತ್ ಸಮ್ಮಾನ ಚಿಯಾಗಿ ಆಹದಾತ್ ಬುಲಿಕ್ರಿ ನಮ್ಮ ಸಮ್ಮಾನ ಭಿ ಹಾಕ್ದಾತ್. ತಾ ನಮ್ಮೆ ಏರೋಥಲಿ ಹೊನ್ನೆ ಬಹುತೇ ಗುಣ ಆತಲಿ ನಮ್ಮೆ ಕಿಸಾನ್ ಸಂಪ್ರದಾಯರಿಗೆ ಅಲಾರ್ಗಿ ಗುಠಿ. ಆಉ ಜೇತು ನಮ್ಮ ಪರಿಶ್ರಮ ನಂದಾತ್ ಆರು ನಮ್ಮೆ ಕಮಾಣಿ ಕುಠಾಣಿ ಕಮಿಕಿರಿ ನಮ್ಮ ಎಕ್ಕಾನಿಕ್ರಿ ಠಿಕ್ ಹಿಸಾಬನು ಉಜ್ಜ ತಕ್ಕೊತ್ ಆಕತ್ತನ್ ಚಿಂತೆ ನಂದಾತ್ ಹೊನ್ನೆ ಹುರ್ಮಿ ಸಮಯ ಬನ್ನಾಮ್ ಭೋಲ್ಕಿರಿ ಉಜ್ಜತ್ ಖುಷಿ ಬಾಸಿನು ರಥ ಬುಲಿಕ್ರಿ ಭಿ ಚೇಷ್ಟ ನಂದಾತ್. ಅದಕ್ಕೆ ಲಗಂತ ನಮ್ಮ ಭಿನ್ ಭಿನ್ ಸಮಯನು ತಿಹಾರ್ ಬಹಾರ್ ಪಾಲನ್ ಕಾಮದಾತ್. ಆಉ ಹೊನ್ನೆ ರೋತರೆ ನಮ್ಮ ಸಾಮಾಜಿಕ ಪರಂಪರಾನು ಷಠಿ ಉಠಿಯಾಡಿ ನೀತಿ ಆರಂಭ ಕಮಿಕಿರಿ ಗಂಗಾ ಕಾನಾತಕ್ ಭಿ ನಮ್ಮೆ ಕಾರ್ಯಕ್ರಮ ಗುಠಿ ಚಾಲ್ರಿ ರೀತಿನೀತಿ ಆತಲಿ ಅನ್ನು ಹಿ ನಮ್ಮ ಹೇಳ್ ಢೋಲ್ ಕಾಮದಾತ್ ಗೀತು ಭಿ ಪಾಡ್ದಾತ್ ಆರು ನಮ್ಮೆ ಜಿಯಾಬನ್ ಅಗಲಿ ಅಗಲಿ ಹೋದಾತ್. ಹಾಂ ಇದತ್ ಸತ್ ಕಥಾ ಜೆ ಜಿಯಾನು ದುಃಖ ಭಿ ಬಾರಿ ಸುಖ ಬಾರಿ ಹೇಲೆ ಸುಖ ಬನ್ ಎಕ್ಕಾನಕಿರಿ ಜಹಕ್ರಿ ನಮ್ಮ ನಮ್ಮೆ ಜಿಯಾನು ಹೋತ್ ಆ ಕಥಾ ನಮ್ಮ ಚಿಂತಾನಂದಾತ್. ತಾ ಭಿನ್ ಭಿನ್ ಸಮಯನು ಅದ್ಗೆ ಲಗನ್ ನಮ್ಮ ಗೀತು ಪಾಡ್ದಾತ್ ನಾಲ್ದಾತ್ ಆರು ನಮ್ಮೆ ಸಂಪ್ರದಾಯನು ಜನ್ತಾಕಿ ಹೇಲು ಬೋದು ನಮ್ಮೆ ಉಂಟ ಮುಖ್ಯ ಬಾಜಾದು ಅದನ್ನು ಭಿ ಹಚ್ಚಿದಾತ್ ಗೀತು ಪಾಡನ ನಲ್ನ ಅರು ಹಚ್ಚನಾ ಬೋದು ಜತೇದ್ ನಮ್ಮ ಜತೇರ್ ಟಿಕೆ ಟಿಕೆ ಆಹದಾತ್ ಎಂದ್ರಿಗೆ ಇದನ್ನು ಬೊನ್ಸಾನುಕ್ರಮಿಕ ನಮ್ಮ ಏರಾಲ್ದಾತ್ ಅನ್ನು ಸಮೀಲ್ ಮನಾಲ್ದಾತ್ ಬುಲಿಕಿರಿ ಆ ಪ್ರಕಾರ ಉಂಟ ಧಾರಣ ಆತಲಿ ಜಿ ಆಹದಾತ್. ಹೇಳಿ ಕಥಾ ಮಂಜ ಜತೇದ್ ಭೋಲ್ಕಿರಿ ಪಾಡಾ ಭಿ ಬಲ್ದಾತ್ ಕಾ ಜತೇದ್ ಭೋಲ್ಕಿರಿ ನಲ್ಲಾ ಭಿ ಬಲ್ದಾತ್ ಕಾ ಜತೇದ್ ಭೋಲ್ಕಿರಿ ಅಚ್ಚಾ ಭಿ ಬಲ್ದಾತ್. ತಾರ ಅರ್ಥ ಇನ್ನೇ ಮಾಲಿಜ್ಜೆ ನಮ್ಮ ಮಾಲ್ ನಾಲ್ದಾತ್ ಜತ್ತಿರ್ಗೆ ಮೀಯಾ ಜತ್ತಿರ್ಗೆ ಮೇದುನು ಕಿಚಿ ನಾ ಕಿಚಿ ಕೊಲಾ ಆತಲಿ ಟಿಕೆ ರೋಚಿಕಿರಿ ಆತಲಿ ನೆಕೆಸನ್ ಬೆಸಿ ಆತಲಿ. ಹೇಳಿ ಕಥಾ ಮಂಜ